ಜಗತ್ ಪುಂಬಗಿ ಮಬುಂಗು ಸಂಬಾನ್ನಬ ಕುಚು ನೀ ನಹಾಕಿ ನಿಂಥೀಜಬ ಪುಕ್ಚಿಲ್ ನೀ ನಹಾಕಿ ತೋಲ ತಾರಕಯಾಗಿ ಮರುಬ್ ನೀ ನಂಗ್ದಿ ರಾಧಿಕಾಗಿ ಲೇಂಗ್ದ್ರವ ಮಬುಂಗೋ ಶ್ಯಾಮ್ ಲೋಯ್ಬ ನಾಯ್ರರೋಯ್ ಸಿಂಥಾಬಗಿ ನಹಾಕಿ ನತಿಗ್ ನಗುನ್ ಒಯ್ಜಗೆ ಚೊರೋನ್ಗಿ ನನಾಯ್.

ಸಾಯಿಬಂಗಿ ಮಬ್ಬು ಓಯ್ರಿಬ ಜಗತ್ ಪುಂಬಬು ಕೊನ್ಬೀರಿಬ ನುಶಿ ಕೊಲೋಯ್ ನಗುನ್ನ ತಾಯ್ಬಂಗ್ ಸೆನ್ನಂಗ ಅಲ್ಲಿಬ ಲಾಚರಿ ಮೂರ್ತಿಬು ಫಂಜಗೆ ದರ್ಶನ್ ಪಿನ ಬಿರೋ ಪಿನ ಹೈಬನ ಹಕ್ನ ಹೇ ಗೋವಿಂದ ಹೇ ಗೋಪಾಲ್.

ಕೈನ ಮಿಶ ಲಾಂಗ್ಲಿಬ ಥಮೋಯ್ದ ಪಿರಾಂಗ್ನ ಚೋತುನ ಹೇನ ಮೈವಾಯ್ರಿ ಚಾಕ್ಲರೆ ಪಂಗ್ಲ ಥಮೋಯ್ಸೆ ಥಾಜರುಬನ ನಹಾಕಿ ಲೌನಂ ಹೈಬ ವಹೈಸಿಂಗ್ ನಂಗ್ಬು ನುಂಗ್ಶಿರುಬನ ಕಪ್ಚಬನಿ ಥಮೋಯ್ದ.

ನಂಗು ಕಯಾದ ನುಸಿಜಬ ನಂಗೆ ಸತ್ತಂ ತಬು ಉಜನಿಂಬ ನಂಗೆ ಖೊಂಜಲ್ ತಬು ತಾಜನಿಂಬ ಪಾಂಗ್ದವ ನ ಥಮೋಯ್ಸೆ ಫೊಂಗ್ದೋಕ್ಪದಿ ಗಮ್ಜದ ಕರಿಗುಂಬ ಥಮೋಯ್ಸಿನ ಮರೋಲ್ ಥೋಕ್ಲಂಲಬ ಫೊಂಗ್ಲಂ ಗನಿ ನುಂಶಿ ನಫಂದ.

ತಾಮಹೌರಬಿ ಕನಾವು ನಿಂಗ್ಸಿಂದುನ ಅಸುಮ್ನ ಸೈಥಾರಿ ಮೇರಾಗಿ ಥಾಬಲ್ ಮೇಂಗ್ಲ ಬಥಾನಿಲ್ ಹಿಯಾಂಗೈಗಿ ಪೂರ್ಣಿಮಾ ಹೇಂದೆ ತಾದೆ ನಹಾಕಿ ಸಕ್ತಂನ ಊರಿ ನಂಗಿ ನುಂಶಿಬ ಸಕ್ತಂ ನಿಂಗ್ಸಿಂಗ್ಲಕ್ಪದ ನಂಗಿ ಐಗಿ ವಾರಿ ಖಲ್ಲಿ ಕೌರಿ ಬೋಯ್ ನನಾಕ್ತ ತತ್ತನ.

ಖಾಲುದೇ ಅಸುಮ್ನ ಒಯ್ರಕ್ಕನಿ ಲೈರಮ್ಗನಿ ನುಶಿಬ ಐಹಾಕಿ ಥೆಂಗ್ನರರೊಯ್ದ್ರ ಖಲ್ಲುಯ್ ಪುನ್ಸಿದ ಐಬು ನುಶಿಬಿಬ ಕನ ಅಮ ಪುನ್ ಖರೆ ಥಮೊಯ್ಸೆ ಗಸಿದಿ ನುಶಿ ನಂಗಿ ಮಯಾಯ್ನ ನನಾಕ್ತದ ಲೈರಗ ಪೆಂಜರಿ ಥಮೊಯ್ನ.

0: ಓದಾದನ್ನ ಐಸೆ ಕಂಟ್ ಡಿಫ್ರೆನ್ಶಿಯೇಟ್ ತಗೋಗಿದೆ ಅದು ಇನ್ಸ್ಪಿರೇಷನ್ ದು ಓಜಾಮ ಬಗ್ಗೆ ಮೈ ಮಗುಂದು ಕರೀನು ಹಾಫಿಸು ಎಗುಂದ ಯಾಮ್ನ ಚೌನ ಮಮ್ಮಿ ಇದು ತಾಗಿಕೊ ಅದು ಮೈನ್ ತೊಡಗ ಐಸೆ ಸೈಕೋಲಜಿ ಸೆ ತಮೆ ಅದಕ್ಕೆ ಅಯ್ಯನ ಹೊನ್ನ ಸಮನ್ನ ಐಸೆ ಕಾಲೇಜ್ ಸುದಸು ತೋಪ್ ತಗೋಗಿದನ್ನ ಪಂಜಾಬ್ ಕಿ ಗವರ್ನರ್ ನಗಸು ಕಾಲೇಜ್ ಕಿ ಕೆನೋಗೆ ಸರ್ಟಿಫಿಕೇಟ್ ಗೆ ಪಿಯದ ಪ್ರೈಸ್ ಕಸು ಪಿಹಿಕೊ ಅದುಗಿ ಪಾವಗಿ ತಾಬದ ಕುಗಿ ಪಾವಗಿ ಯಾಮ್ ಹರಾವಗಿಬ ಹೈಬದ ಓ ಐ ಚಾನು ಪಿನ ಮೈನ ತಮ್ಜಿನ ಹೈಬದುದ ಹೊನ್ನ ಬದೋ ಅದುಗಿ ಸುಮ್ ಮಹೈ ಉರಕ್ ಪದೋಕ ಅದು ಮೈನ ತೊಡಲು ಹೊರಕಾನ್ಸ ಐಸೆ ಮಾಸ್ಟರ್ ಸುಮ್ ತೌಥರೆ ಮಾಸ್ಟರ್ಸ್ ತೌಪಗೆ ಇದು ಫಸ್ಟ್ ಇಯರ್ ಇದು ಮ್ಯೂಸಿಕ್ ಸೀನಿಯರ್ಸ್ ಕ್ಲಿಯರ್ ತೌರೆಕ
1: ಲೈಕ್ ತಮ್ಮಿನೇನೆ ಕಲಗ ಯಂ ವಾನ ತಂಬದನ ಯಾಮ್ನ ನುಂಗಾಯ್ನ ಥವಾಯ್ನ ತಾವ ಸಬ್ಜೆ ಎಮ ಖಲಗ
0: ಖಲಗ
1: ಯಾಮ್ ನುಂಗಾಯ್ನ ತಂಗಿ ಬಗೆ ಲೋಯ್ನ ಮಗ್ತ ದ ಮೈ ಪಾಪ ಫಂಗಬದ
0: ಅದಿ ಕೈನೊ ದೈಗೊಂದ ಸಿ ಐಗಿ ತೌದ್ಯಾದ ಪುನೆ ಅದಗಿ ಪಾದವ ಯಾದವ ನೇನ ತವ ಯಾಮ್ನ ಥವಾಯ್ ಯಾವ್ನ ಎಂಜಾಯ್ ತೌರಗ ಎವ್ರಿ ಚಾಪ್ಟರ್ ಅದಗಿ ಐಗೊಂದ ಹೊಜಿ ಕೆ ಕೋಯ್ ಉಜಾ ಹೆನ ಸು ಥಾಜ ಬೈ ಚಾನ್ಸ್ ಮೈ ಯಾಮ್ ದೈ ಸು ಹೆನ್ ಎಕ್ಸ್ಟ್ರಾ ಮೆಟೀರಿಯಲ್ ಕೊ ನಂಗ ದಿಸ್ ಇದ ಇಂಟ್ರೆಸ್ಟ್ ಯಾಮ್ ಲೈಬನ ನ ಸಿ ಸುದುಂ ಪಾಸಲು ಹೆಂಗ್ ವೈನ ನ ಪೆಕಾ ಥಾರಕಪದ ಪೆಕಾ ಥಾರಕಪದ ಕಾಲೇಜ್ ಕಿ ವಾನ ತವ ಹೆಂಗ್ ವೈನ ನಿ ಪೆಕಾ ಥಾರಕಪದ ನಗೊಂದ ಕಾನ ರಕನಿ ಖೋಲಕನಿ ಹೈನ ಗೊ ಎಕ್ಸ್ಟ್ರಾ ಮೆಟೀರಿಯಲ್ ದ ಸಿ ತುಂ ಪೀಬದು ಐನ ಹೊಜಿ ಕತಂ ಹೈನ್ ಸೈತ ಉಬದ ಓ ಮಾನ ಐಗೊಂದ ಥಾಜಬ ಸಿ ಯಾಮ್ನ ಥಾಜಬ ಜಾನಿ ಕೊ ಬಿಕಾಸ್ ಮೇ ಬಿ ಐನ ಹೊನ್ನ ಬದು ಮಾನ ಉಬಿ ವ ಮಾಲೇವ ಅದು ಮೈನ್ ತೌದು ನ ಐಸೆ ಮಾಸ್ಟರ್ಸ್ ಲೋಯ್ರೆ ಮಾಸ್ಟರ್ಸ್ ಲೋಯ್ರ ಕಾಂದ ಐಸೆ ಪಿ ಎಚ್ ಡಿ ತೌಗೆ ನ ಪಂಜಾಬ್ ಯೂನಿವರ್ಸಿಟಿ ದ ತೌಗೆ ನ ತುಂ ಹೊನ್ನರಮೆ ಅದುಬು ಐನ ತೌನಿಗೆ ಬೋಜಾಗಿ ಮೈ ಸಿಟ್ಸ್ ಲಿಮಿಟೆಡ್ ಓಯನ್ ತೌದನ ಮತಂ ಖರ ಗಾಯವನ ಗಾಯಬು ಐನ ಯುಮ್ದ ಹಲಗೆ ಹಲಕಾನ್ಸಿದ ಮತಂ ಖರ ಯುಮ್ದ ಲೈರ ಕಾನ್ಸಿದ ಸುಮ್ ಗಾಯ ಬಗ್ಗೆ ಸುಮ್ ತೌಬದುದಗಿದಿ ಐಸು ದುಂ ಥಬಕ್ ಸೆ ತುಂ ಕೈನೋಮ್ ನತ್ರ ಕೈನೋಮ್ ದೆ ತೌನಿಂಗ್ ಬಗೋ ಇಂಗ್ಲಿಷ್ ಓಯರ ಲೈನಿಂಗ್ ಬ ಯಾಮ್ ಹೊನ್ನಗೆ ಐಸೆ ಎಮ್ ಯು ದಸು ಅದು ಮತಂದದಿ ಪಿ ಎಚ್ ಸಿ ತೌಗಾಯ ತಾರಿ ಸಬ್ಜೆಕ್ಟ್ ಸು ಹಾಂಗ್ದವ ಎಮ್ ಯು ದಸು ಅತುಪದ ತೌಸಲ ಸಿರಾನ ಸುಮ್ ಕಲೆ ಗಾಯಿ ಗೆದಾನ ಹಾಯ ಸುಮಾಯ್ ತೌನಿಂಗ್ಸೆ ಐಸೆ ಯುಮ್ ಸು ದುಂ ಯುಮ್ ಪಾಲೆ ಅದಗಿ ಮತಂ ಸಿ ಹೌಗಿಬದಿ ಖಂಗೌದೆ ಕೋ ಅದುಗ ಮತಂ ಸಿದ ಯಾವ್ರೆ ಅದುಗ ಐ ಟಿ ಗುವಾಹಟಿಗೆ ಪಿ ಎಚ್ ಸಿ ಗೆ ಸೈಕೋಲಜಿ ದ ಎತ್ತೋಲೇವ ಅದು ದ ಐಗಿ ಇನ್ ಲೋಸ್ ಗೆ ಐ ಹಸ್ಬೆಂಡ್ ಸಮ್ ಸಪೋರ್ಟ್ ತೋಬಿ ಕೋ ಥಾಸ ಲೋಕ ಹೊತ್ತಲೋ ನಾಯ್ನ ಥಾಸನ್ ಗರೆ ತೋ ಇದಿ ಎಕ್ಸಾಮ್ ಥಾವ ಚಲ್ಲೆ ಅದಗಿ ಇಂಟರ್ವ್ಯೂ ಪಿವ ಚಲ್ಲೆ ಖಲೆ ಯಾಮ್ನ ಅದಿ ಇಮಾನವಿ ಗೈನ ಜು ಗ ಎಗೊ ನಂಗ್ ದಿ ಕನೋ ತೋರೆ ಹಾರಾಗ ತುಮಿನ ಲೈಕ್ರೆ ಹಾರಾಗ ಸಿ ಜು ತೋರ ಮಿ ಬೋಯ್ ದೆ ಗಾಯ್ನ ಗ ಕೋ
1: ಐ ಐ ಟಿ ಕುಂಬದ ಪಿ ಎಚ್ ಡಿ ತೋ ಸೆ ಚಂಗ್ ಬದೆ ಯಾಮ್ನ ಹಾರ್ಟ್ ಓಯೆನ ಕನ್ಬ ಮಫಮ್ ದೆ ಬ
0: ಅದು ಬೋ ಲೈನ ಜಾನ್ ಬಿ ದುನ ಐಗಿ ಹೊನ ಜಮನ ಐ ತಾರಾ ಫಂಗೆ ಅದುಗ ಅದುಗಿ ಎಕ್ಸ್ಪೀರಿಯನ್ಸ್ ತೋ ಯಾಮ್ನ ಎನ್ರಿಚಿಂಗ್ ಓಯ್ ಹಾಬದಿ ಟೀಚಿಂಗ್ ಗಿ ರಿಸರ್ಚ್ ಕಿ ಅದಗಿ ಎಕ್ಸ್ಪೋಜರ್ ಮಯಾಮ್ ಅಮ್ಮ ಫಂಗೆ ಕೋ ಅತೋಪ ಲಮ್ದಗಿ ಲಾಕ್ಪ ಎಕ್ಸ್ಪರ್ಟ್ ಮಯಾಮ್ ಅದಗಿ ಅಕೋಯ್ನ ಕಾನ್ಫರೆನ್ಸ್ ಪ್ರೆಸಿಡೆಂಟ್ ತೌರುಬ ಇಂಟರ್ನ್ಯಾಷನಲ್ ಲೆವೆಲ್ ದಾಗ ಕಾನ್ಫರೆನ್ಸ್ ಪ್ರೆಸಿಡೆಂಟ್ ತೌರಕದ ನೆಟ್ವರ್ಕಿಂಗ್ ತೌರಕ್ಪ ಅದುಗುಂಬ ಮಯಾಮ್ದು ಎಕ್ಸ್ಪೀರಿಯನ್ಸ್ ಅದಗಿ ವರ್ಕ್ಶಾಪ್ ಕುಂಬ ಯಾವ ಸಮರ್ ಸ್ಕೂಲ್ ವಿಂಟರ್ ಸ್ಕೂಲ್ ಕಾಯ್ನಲಾಮ್ ಲೈಕ್ ಒಮ್ಮ ಇದೆ ಅದುಗುಂಬ ಮಯಾಮ್ ಯಾವ ಕಾಣಿಸಿದ್ದಿ ಇಸಾದಸು ಕಾನ್ಫಿಡೆನ್ಸ್ ಯಾಮ್ ಹೆಂಗಲೇಬ ಅಹಾನ್ಬದಿ ಐಗುಂಬ ಕನ್ವ ಮನನು ಪಿ ಅಮ್ಮನ ಕಮಾಯನ ತೌದಿನ ಖೋತುನು ಕಾಮ್ ಇಸಾನ ಇಸಾದ ಥಾಜ ಬಗೆ ಖತಮ್ ವಾಲಕ್ಪ ಮತಂದ ಗಮ್ನಿ ಕದ್ವೈನ ಶಾಮ್ ಶಾಂಗ್ ಲಾಸಿಬೋನ ಹಾಯ್ರ ಕಾಣಿಸಿದ ಹೊನಪದಿ ಲೇಪ್ತೆ ಅದುಗ ಮಧುಗಿ ಮಹಿದುನ ಪಿ ಎಚ್ ಡಿ ರು ಅದು ಲೋಶನ್ ಬಂಗಮ್ಗ್ರೆ ಐ ಪಿ ಎಚ್ ಡಿ ಗೆ ಡಿಫೆನ್ಸ್ ಔಡ್ರಿಂಗೈದ ಅದು ಬಿಟ್ಸ್ ಪಿಲಾನಿದ ಲೆಕ್ಚರರ್ ಓಯ್ನ ಅದು ಪೂರೆ ಹೊಸಕ್ ಐನ ಬಿಟ್ಸ್ ಪಿಲಾನಿದ ಓಯ್ರಕಾಂದ ಮಥಂಗ್ ನಾಯ್ಸೆ ಅದು ಐ ಎಮ್ ಶಿಲಾಂಗ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಶಿಲಾಂಗ್ ದ ಅದು ಮೊದೆ ಕಾಲ್ ಲಾಕಾಂದ ಅದು ಹಾಯ್ದಿ ಅದನ್ನ ಸುಮ್ ಯುಮ್ ನಕ್ಸಲ್ಲ ಅವನ ಅದನ್ನ ಫರೇನ ಹಾಯ್ದನ್ನ ಐ ಎಮ್ ಶಿಲಾಂಗ್ ದ ಅಸಿಸ್ಟೆಂಟ್ ಪ್ರೊಫೆಸರ್ ಓಯ್ನ ಚಹಿತಾರ ರೊಂಬೈ ರಮಿ ಅದುಗಿ ಮತಂದುದಸು ಎಕ್ಸ್ಪೀರಿಯನ್ಸ್ ಮಯಾಮ್ ತಲಾವೆ ಹಾಯ್ಬದಿ ಆಲ್ ಓವರ್ ಇಂಡಿಯಾದಗಿ ಲಾಕ್ಪ ಅಂಗಾಂಗ್ತನೇವ ಅದು ತಲಗಿನೇವ ಅದುಗ ಮೊಯ್ಸೆ ತಲಗ್ನವು ಹೊನ್ನಬದು ಇಸಾಮಕ್ಸು ದುಂ ಯಾಮ್ ಹೊನ್ನದ ಯಾದಬದು ಅದಗಿ ಎಕ್ಸ್ಪೀರಿಯನ್ಸ್ ಅಮ್ಮನ ಐ ಎಮ್ ಶಿಲಾಂಗ್ ಸಿದ ನಾರ್ಥ್ ಈಸ್ಟ್ ಅಲ್ಲ ಹಾಯ್ ತಾರಸು ರಿಪ್ರೆಸೆಂಟೇಷನ್ ಆಫ್ ದ ನಾರ್ಥ್ ಈಸ್ಟರ್ನ್ ಸ್ಟೂಡೆಂಟ್ಸ್ ಯಾಮ್ ನಿಯಮೇವ ಅದು ದುನ್ನ ಕೈದೋಗಿದ ಕೈದೋಬೈನ ಅಕ್ಕ ಸಿ ಮಫಮ್ ಸಿದ ಲೈರಬಕ್ತೋಬ ಅನಕ್ಪ ಮಫಮ್ದಗಿ ಅಂಗಾಂಗ್ ತಂಬ ಗಮ್ಜಿಸೆ ಖೋಲ್ಸಿಗೆ ಹಾಯ್ಬಗಿ ಅಕ್ಕ ಮ್ಯಾಮ್ ಸಿ ತಾನೆ ಓಜಾ ಮ್ಯಾಮ್ ಸೆ ಅದುದನ್ನ ಅಕ್ಕನ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ನಾರ್ಥ್ ಈಸ್ಟರ್ನ್ ರೀಜನ್ ಅನ್ನ ಹೊಜಕ್ಪದಿ ಮಮ್ಮಿಂಗ್ ಅಂತೋಕ್ರೆ ಕೋ ಸೆನ್ನರ ಅದು ಮತಂದುದ 2012-13 ಅದು ಅದುಮಾಯ್ನ ಹಾಂಗ್ದೋಕಾಂದ ನಾರ್ಥ್ ಈಸ್ಟ್ ಸ್ಟೂಡೆಂಟ್ಸ್ ಮ್ಯಾಮ್ ಸಿಸು ಟ್ರೈನಿಂಗ್ಸ್ ಗುಂಬ ವೊಕೇಶನಲ್ ಗುಂಬ ಅದು ಮಯಾಮ್ ಗುಂಬ ಹಾಸ್ಪಿಟಾಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಅದುಗುಂಬ ಮಯಾಮ್ಸು ಅಕ್ಕನ ಓಜಾ ಮಯಾಮ್ ತಾನರ ಕಾಂದ ಅದಗಿ ಗೌರ್ಮೆಂಟ್ ಕಿ ಏಟ್ಸು ಫಂಗಿ ಕೋ ಅದ್ಮಾಯ್ ತೊರಗ ನಾರ್ಥ್ ಸ್ಟೂಡೆಂಟ್ಸ್ ಅಸು ಕಾನ ಮಯಾಮ್ ಹೊನ್ನ ಕೇವ ಅದುದ ಅಮಕ ಐನ ಊಬಸೆ ಇನ್ಸ್ಟಿಟ್ಯೂಷನ್ ಅಮ ರನ್ ತೌರ ಕಾಂದ ನಂಗೆ ಸೊಸೈಟಿದ ಗಿಫ್ಟ್ ಬ್ಯಾಕ್ ತಗೋಬಗಿ ಪೋಟ್ ಅಮ್ಮ ಲೈಗದಬನಿ ಕೋ ರೀಚ್ ಔಟ್ ಟು ದ ಲೋಕಲ್ ಪೀಪಲ್ ಹೆಲ್ಪ್ ದೆಮ್ ಮೊಯ್ಗೆ ಗ್ರೋಥ್ ದ ಮೊಯ್ಗೆ ಎಜುಕೇಶನ್ ದ ಅದುಗುಂಬಗಿ ಪೋಟ್ಸ್ ಯಾಮ್ನ ಮಮ್ಮಿ ಯಾಮ್ ಸೇಂಗ್ನ ತಾಯವ ಅದುದ ಐನ ಖಂಡಿಬ ಐಸು ಐಗೆ ಮಫಮ್ದ ಹಲ್ಲಾಗ ನೋಮ ಐನ ಹಾಯ್ದಿ ನುಪ್ಪಿನ ಅದುಮ್ ನೋಮದಿ ಯುಮ್ದದಿ ದುಮ್ ಹಲ್ನಿಂಬಗಿ ಕನೋಸೆ ಕನೋದ ಇಚಾ ಮ್ಯಾಮ್ಸು ಐಗೆ ಯುಮ್ದ ಲೈನಿಂಗ್ವ ಅದೆಲ್ಲ ಹೌನ ಸಾನೆ ನತ್ರ ಅದುಬು ಕೆರಿಯರ್ ಅಮ್ಮ ಕನೋ ತೌರುಬಗಿ ಅದುದಸ್ ಈಕ್ವಲಿ ಐಗೆ ಫುಲ್ಫಿಲ್ ತೌನಬಗಿ ಹೊನ್ನಬ ಅನಿದು ಬ್ಯಾಲೆನ್ಸ್ ತೌಬದ ವಾದಿ ವಾಯ್ ಅದುಬು ಇಟ್ ಇಸ್ ಎಕ್ಸ್ಪೀರಿಯನ್ಸ್ ಕೋ ಅದೊಂದು ನ ಐಸೆ ಚಹಿತರ ರಂಸರ್ ತೌರಮಗ ಕೊರೋನಾ ಲಾಕೋ ಮತಂದು ꯑꯗꯨꯗꯒꯤꯗꯤ ꯐꯦꯃꯤꯂꯤꯒꯤꯗ ꯀꯩꯅꯣ ꯌꯥꯝ

ಮಥಂಗದ ಕುದೋಲ್ ತಂಜರಿ ಅರೋಯ್ಬ ಬಿದಾಯ್ ಫಮ್ಸಿದಗೆ ಖುನ್ ಜೋಯ್ ಅಮದಿ ಸುನಿತಾ ಅನಿಗೆ ಅಪುನ್ಬ ಖೊಂಜಲ್ದ ಎಂ ಕೆ ಜಿತ್ನ ಸೈರೆಂಗ್ಬ ಖುನ್ ಜೋಯ್ ಮಸಾಮಕ್ನ ಸೈರಾಂಗ್ಬ ಫಮ್ ಇಸೈನಿ ಇಸೈಸಿಬು ತಾಬಿನಿಂಗಿ ಹಾಯ್ದುನ ಮೆಸೇಜ್ ತಾಬಿರಕ್ಲಿಬ ಮರುಪ್ಸಿಂಗ್ದಿ ಹೈಗ್ರೂಜಮ್ ಮನಿಂಗ್ ಫುಟ್ಬಾಲ್ ಲಂಪಾಕ್ದಗಿ ಲಿಗ್ಲೈ ಲೈಮಾ ನೋಮೈಥೇಮ್ ಲಾಂಗ್ಲೇನ್ ಬುಂಗೋ ಅಮದಿ ಪಿಕ್ಟು ನಾವ್ನಿ ಮರುಪ್ಸಿಂಗಿ ಇಸೈ ಕುದೋಲ್ ತಂಜರಿ ಪುನ್ನ ತಾಮಿನಸಿ.

ಮಥಂಗ ಸಿದಿ ಮತಮ ಇಶೈ ಖನ್ಬಿರಕ್ಪ ಮೆಸೇಸ್ ಅಮ ಲೌಕಚರಿ ಮೆಸೇಸ್ ಥಬಿರಕ್ಲಿಬ ರೈಸಿಂಗ್ ಸನ್ ಡ್ರೆಸ್ಸೆಸ್ ಥಂಗ್ಮೈ ಬಂಥಾವ್ ಕಾಂಪ್ಲೆಕ್ಸ್ ತಗಿ ಥಿಯಾಮ್ ರಾಜೇಂದ್ರ ಲುವಾಂಗ್ ನೊಂಗಾನ್ಬಿ ವೋನಿಕಾ ಕಂಗ್ಲೈ ಚಾ ಲುವಾಂಗ್ ಚಿಂಗ್ಮೈರೋಂಗ್ ಮಮಾಂಗ್ ಲೈಕಾಯ್ದಗಿ ಆರ್ ಕೆ ಸುನಿಲ್ ಆರ್ ಕೆ ಕಿರಣ್ ಬಲಾ ಆರ್ ಕೆ ವಿನಸ್ ರೀತಾ ಅರಾಂಬಂ ಇಬೆಮ್ ನುಂಶಿ ಚಿಂಗಾಂಬಂ ಅರಿಬಂ ಉಪೇಂದ್ರ ಶರ್ಮಾ ಮರುಪ್ಸಿಂಗ್ ಅಸಿನ ಖನ್ಬಿರಕ್ಲಿಬ ಇಸೈನ ಥೈಥುಯಿಸಿನ್ ಗಾಂಗ್ಮೈನ ಸೈಸಕ್ಲಿಬ ಬಿ ಜಯಂತಕುಮಾರ್ ಶರ್ಮನ ಸೈರೆಂಬ ಮತಮಿಷೈ ಖುದೋಲ್ ತಮ್ಜರಿ ತಾಮಿನಸೈ.